ಸರ ಸಂಭವಾ ಸೂಲ ಗೋ ಶಿವನ ನವರ ಸಗಳ ಏ ಶಿವನ ಪುಲ್ಲ ಸಾಗಳ ಉಗುಳ ನಿಗಳ ಮನೋವೇಗಳ ಗೋಸಲ ಶುಭ ಮಂಗಲ ಚರಣಿ ಗಣ ನಾಚಲ ಶುಭ ಮಂಗಲ ಚರಣಿ